ನಾನಗತಿನ ಪಾಯ ಅಗಂಧ ಶಾಪನೀದೇ ರಾಸ ಖಾತ್ಮೀದ ಬರ್ತೆ ಅನಂತ ಉಲಾಸ ಅಭಿನಿ ಅಮಾನ ಕಜ ಬಹುರಶಾಲಿಯ ಜ್ಞಾನಿ ಮನರೋಸ್ ಕರೆ ಅಭಿನಿ ಪ್ರತೀತಾ ಭೀ ಖೋವೈ ಬಹುರಸ ಕಾ ವಿಶ್ವಾಸ ನ ಹೋವೈ ಜಿಸ್ಕಿ ಬಸ್ ತಸ ಆಗೇ ರಾಖೇ ಪ್ರಭು ಕೀ ಆಗ್ಯಾ ಮಾನ ಮಾಥೇ ಉಸ್ತೇ ಚೌಗನ ಕರೇ ನಿಹಾಲ ನಾನಕ ಸಾಹಿಬ ಸದಾ ದಯಾಲ